ಪದನಿ ಸನಿದ ತಣತ ಜಂ ತಪ ಜುನತ ಜಂ ಜಂ ಪದನಿ ಪದಪ ಜಂ ತ ಜಂ ಪಮ ತಣಕು ಜಂ ಜಂ ಪಮ ಪದಿ ತಗಿಟ ನಿಧಮ ಜಂ ತರಿತ ಸನಿದ ಕುಪು ತಗಿಟ ಗರಿಣಿ ತ ಜಂ ಪದನಿ ತತ ಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದ ಗಿಣತು ಸರಿ ಗಾ